0: ಬರೆದಿದ್ದು ಎಲ್ಲರಿ ಸಕೊಡ್ ನಮ್ಗ ಅದ ನಿಮ್ ಕಲ್ಲು ಸೇರ್ಸಾರ ಆಮೇಲೆ ಕಲ್ಲು ಸೇರ್ಸಾರ ಕಲ್ಲು ಸೇ ಬಂದೇರ್ ದೋಸ್ತನು ನಮ್ದ ಕರ್ಪೇಟೆ ಪೂರೈತಾರ ಬುನಿಯರ ಪೂರೈತಾರ ಸುಹಾಸ ಪೂರೈತಾರ ತೋರ್ಹಮ ಪೂರೈ ದಾಸ ಇಷ್ಟ ಚಿಂಗ ಬೋರ್ಡ ಯಾವ್ದೇ ಕಿಡಿನಿ ಹಂಗ ಯಾವ್ದೇ ನಾ ಸಿಫಾರ್ಸಿ
1: ಶರಾಮತ್ ಖಲೀಲ್ ಸಾಬ್ ಜಿ ಜಿ ತಾಜಾ ಖಬರ್ ಜಾರಿ ಉಸಾತ್ ಹೈ
0: ಜಿ ಜಿ ಮಾರ್ ಹವಾಲೆ ಕೋರ್ ಸಂಘ ಇನ್ಸಾನ ತಾಲೂಕ ಯಾರ ದೋಸ್ತ ತಾಲೂಕ ಬಚ್ಚು ತು ಸಲ್ಮಾನ ಆರಾಶ ಅಲ್ಲ ಮಲ್ಗಿರಿ ಮಿರಾಗಲಿ ದೋಸ್ತಾನ್ ಮಿರಾಗಲಿ ಇರಾಶ ಶಾವ ನಾಹಬರಾಶಿ ಚೇ ರವಣ ಶರ್ಬತ್ ರವಣ ದ ಕಿತಾಬ್ ರಾವ ದ ಕಿತಾಬ್ ಮಲ್ಗಿರಿ ಬಸ್ ಖಾ ಮಖ ದ ಕಿತಾಬ್ ರಾವಣ ದ ವರ್ಷದ ಮಾರ ದ ಕಿತಾಬ್ ರಾವ ಅವಿ ಸರ ಎಲ್ಲ ಹಕ್ಕಲೆ ತಾಲೂಕ ದೇ ಬಚ್ಚು ಸರ ಇದೇ ದೋಸ್ತಾನ ಮಾಹೋಲ್ ಕೆ ತಾಲೂಕ ದೇ ರೂ ಸರ ಇದೇ ದೋಸ್ತಾನ ಮಾಹೋಲ್ ಕೆ ತಾಲೂಕ ದೇ ನೋಹಾನಿ ಫಲಿ ಸೇಬ್ ಬಹೈಸಿಯತ್ ಇನ್ಸಾನ್ ಯೋ ಬೀರ್ ನೇಕ್ ಶಿರತ ಬಾ ಕಿರ್ದಾರ ಬಾ ಅಮಲ ಸಳ ದೇರ್ ಅಲ್ಲಾದ ಅಲ್ಲ ನಬಿ ಸಲ್ಲಾ ವಾರಿ ಮೈನ್ ಸಳ ನೋ ಜಮ್ದ ದೋಸ್ತ
1: ಖಲೀಲ್ ಸಾಬ್ ತಾಸು ಬ್ಯಾಲ್ ಶುಕ್ರಿಯ ಅದ ಕೂ ತಾಸು ಖಲ್ ಕೀಮತಿ ವಖ್ ರೇಡಿಯೋ ಅಮನ್ ಲರಾಕ್
0: ಡೇರ
1: ಮನ್ನಾ ಅಮನ್ ಡೇರ ಶುಕ್ರಿಯಾ ದಾವು ಗ್ರಾನ್ ಜೋರ್ ಖಲೀಲ್ ಚೌಯಿ ಶೇರ್ ಅಹಮದ್ ಖಲೀಲ್ ಸಾಬ್ ಚೌಯಿ ದ انیف خلیل سے پا حوالہ شخصی حوالے سرا
2: چلی خبری اکری لکھتے
1: ہیں دیر سمندری پا گزا کی بند کر موخ پل پروڈوسر تا عرض کو چیغوی دی دا انیف خلیل کلام
2: منگتا زمزم
1: منگتا و زمنگ اوریدن کو تا غواری دا گلپانی آواز دی
2: ضرور
1: ممکن نی پروڈیوسر صاحب کہ زمن گواز اوری چاوی منگتا دا انیم خلیل صاحب کلام
2: واوری
1: واوری
2: اوری دی
1: جی گرانو منوالو دا تاسو اوری ریڈیو امن پروگرام دے دنیندیر رنگونا زیم تاسو کرب مختار شاہین ما سلام علمد ڈاکٹر قمر سے رئی صاحب او منگ پروڈیوسر صاحب تو چمنگ تا دی دا انیف خلیل غزل دا گلپانی پا آواز منی پلے کی چمنگا او اوریدن کی تی خوان باقل
2: شک